ಗಂಗಾ ಜಮುನಾ ಕೃಷ್ಣ ಕಾವೇರಿಗೆ ಸೇಂಗ್ಲಬ ಲಾಯ್ಜ ಇಚಲ್ನ ಇಮಾಗಿ ಖೊಮ್ಲಾಂಗ್ ಒಯ್ದು ನಚಾಸಿಂಗಿ ಥವಾಯ್ ಹಾಪಿರಿ. ಇಮಾಗಿನ ತಿಕ್ನಗುನ್ ಬುಂಗಾಕ್ಪದ ಪುಕ್ನಿಂಗ್ ಅನಿ ಲೊಂಜೆರೊಯ್. ಥವಾಯ್ನ ಪೊಂಥಾ ಒಯ್ದು ಇಮಾಗಿ ಖೊಮ್ಲಾಂಗ್ ಲಮನ್ ಸಿಂಗ್ಲಗೆ ನಚಾಸಿಂಗ್ನ.

ಆಕಾಶವಾಣಿ ಇಂಫಾಲ್. ಹೌಸಿಕ್ ಗಸಿ ನೋಮಗಿ ಚೆನ್ನೆಲ್ ಸಿದ ಮಖಾತಾನ ಸಂದೋಕ್ಷರಕ್ಕದ ಬಥೌರಂ ಸಿಂಗ್ ಸಂಲಗ್ನ ನಿಂಗ್ಸಿಂಜರಿ. ಹೌಸಿಕ್ ಅಯ್ಯೋ ಪುಂಗ್ ತರುಕ್ ಮಿನಿಟ್ ತರ ಚತ್ಪ ಮತಂದ ತಹಂಜಗನಿ ಸಿದಹಿದ ಪುಂಗ್ ತರುಕ್ ಮಿನಿಟ್ ತರ ಮಂಗ ಥಂಜರಿ ಲೇಬಾಂಗ್ ನಿಂಬೆ ಸೈ ಮಥಂಗ್ ಮಥಂಗ್ ಒಯ್ನ ಮಣಿಪುರಿ ಮತಂ ಇಸೈ ಸಿಂಗ್ ಲಾಂಥೋಕ್ತುನ ತಹಂಜಗನಿ ಅಯ್ಯೋ ಪುಂಗ್ ತರುಕ್ ಮಿನಿಟ್ ಕುನ್ ಮಂಗ ಪುಂಗ್ ತರುಕ್ ಮಿನಿಟ್ ನಿಂಫು ತಹಂಜಗನಿ ರೇಡಿಯೋ ಕ್ಲಾಸ್ ಸಮರಿ ನಿಂಫು ಮಪನ್ ಶುಭ ತಾಂಕ ಥೌರಂ ಅಸಿದ ತಹಂಜಗನಿ ಕ್ಲಾಸ್ ಏಟ್ ಕಿ ಇಂಗ್ಲಿಷ್ ಸಬ್ಜೆಕ್ಟ್ ಕಿ ತರಾಮಥುಯ್ ಶುಭ ಪರ ಥೌರಂ ಅಸಿ ಡಿಪಾರ್ಟ್ಮೆಂಟ್ ಆಫ್ ಎಜುಕೇಶನ್ ಎಸ್ ಸಮಗ್ರ ಶಿಕ್ಷಾ ಮಣಿಪುರ್ಗೆ ತೆಂಗ್ಬಾಂಗ ಲೋಯ್ನನ್ನು ಪುಥೋಕ್ಷವನಿ ಮಹು ಸಾಗುಮ್ ಸಂದೋಕ್ಸಗನಿ ಕೊಂಜಲ್ ನಾಚೋಮ್ ಅಯುಕ್ ಪುಂಗ್ ತರೆ ಗಸಿಗೆ ನಾಚೋಮ್ದ ತಹಂಜಗನಿ ಮಣಿಪುರಿ ಫಿಲ್ಮ್ ಇಸೈ ಮಥಂಗ್ ಮಥಂಗ್ ಒಯ್ನ

ಲಾಯ್ ಥೋಪದ ಖುಜುಂ ಪೆರೇಗಿ ಮರುಗ ಯೈಹಂಗ ಚಾಂಗ್ ಮಾನಹಂದುನ ಕುಫಲ್ಲಗ ತೈಬ ಮತಂದ ಲಾಯ್ ಥೋಪ ಫಹನ್ಬ ಗಮ್ಮಿ. ನುಪಿಗಿ ಥಾಗಿ ಖುಂಗ್ಷತ್ ಕಾಯ್ಬ ಅಮಸುಂಗ್ ಗರ್ಭ ಒಯ್ಗಂದಬ ನುಪಿದ ಮಕೋಕ್ ಲೂರಕ್ಪ ಮತಂದ ಖುಜುಂ ಪೆರೇಗಿ ಮನ ಟೋಲಾ ಅಮ ಲೌರಗ ಸಂಗೋಮ್ ಟೋಲಾ ತರಾಗ ತಕ್ತುನ ನುಮಿತ್ ಮರಿನಿದಗಿ ಹೇನ ನುಮಿತ್ ತರಾ ನಿಥೋಯ್ನಿ ಫಾವ್ಬ ಸಜಿನೌ.

ಮಧಂಗ ತಬಿರಸಿ ಅಮೂಬ ಕುಂದು ಫಿಲ್ಮ್ ಅಸಿದಗಿ ಮಂದಾಕಿನಿಗಿ ನೈತೊಂ ಖುಂಜಲ್ದ ಎನ್ ಆರ್ ಮೈತೈನ ಸೈರೆಂಗ್ಬದುಗ ರಿಷಿ ಪೊಲೆಂನ ಸೇರಾಂಗ್ಬಜೆ.

ಅಮೂಬ ಕುಂದು ಫಿಲ್ಮಸ್ದೆಗಿ ಮಂದಾಕಿ ನೀನೆ ಸತ್ ಪೈಸೆಯಸಿ ತಹಂಜಕ್ಕಿ ಬಗಲುನೆನ ಗಸಿಗಿದಮಕ್ತೆದಿ ಖೊಂಜೆಲ್ನ ಚೊಮ್ನ ಥೊಕ್ಸಬ ಮತಾಂಗಸಿದ ಲೋಜರಿ.

ಆಕಾಶವಾಣಿ ಇಂಫಾಲ್. ವಹೆಂಬಂ ರಾಜೇಶ್ನ ಪಾವ್ ಪಾಜರಿ ಅಹನ್ಬದ ಮರುಬ ಪಾವ್. ಕ್ಯಾಂಪೇನ್ ಫಾರ್ ಜಸ್ಟ್ ಅಂಡ್ ಫೇರ್ ಡಿಲಿಮಿಟೇಷನ್ನ ಕೌಬ ಪುಂಗ್ ನಿಫು ನಿಫಾಂಗಿ ಜನರಲ್ ಸ್ಟ್ರೈಕ್ನ ಮಸಿಸು ಮಿಯಾಂಗಿ ಮೌಕ್ಷಾಗಿ ಪುಂಚಿದ ಚೌನ ಅಪನ್ಬ ಥೋಕ್ಲಿ. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿನ ಎಕ್ಸ್ಪರ್ಟ್ ಚತುರ್ಕ್ ಲೋಕ್ತೋಕ್ತುನ ಎಕ್ಸಾಮಿನೇಷನ್ಗೆ ಟೀಮ್ ನಹೌನನ ಸೇಮ್ಲೆ ಅಮಸುಂಗ್ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋನ ಲುಪಾ ಕೋಟಿ ತರ ಮಂಗಾರೋಂಗಿ ಡ್ರಗ್ ಕೊನನ ಮ್ಯೋಯ್ ಮರಿ ಫಾರೆ. ಕ್ಯಾಂಪೇನ್ ಫಾರ್ ಜಸ್ಟ್ ಅಂಡ್ ಫೇರ್ ಡಿಲಿಮಿಟೇಷನ್ ಜೆ ಎಫ್ ದಿನ ಕೌಬ ಪುಂಗ್ ನಿಫು ನಿಫಾಂಗಿ ಜನರಲ್ ಸ್ಟ್ರೈಕ್ನ ಅಂಗಸಿಸು ಮಿಯಾಂಗಿ ಮೌಕ್ಷಾಗಿ ಪುಂಚಿದ ಚೌನ ಅಪನ್ಬ ಥೋಕ್ಲಿ. ಆಕಾಶವಾಣಿ ಪಾವಮಿನಾಯ್ ಲಂಬಿದ ಗಾರಿ ಚಪ್ಪಗಿ ಸಾಂಗ್ ನೇಮ್ಲೆ ಜಿಲ್ಲಾ ಅಮಗ ಜಿಲ್ಲಾ ಅಮಗ ಫಾವುನಬ ಗಾರಿಸಿಂಗ್ ಸೇನದ್ರೆ ಕೈಥೇಲ್ ಫಂಬಗಿ ಸಾಂಗ್ ಸಿಂಗ್ಥಾನಿಂಗಾಯ್ ಓಯ್ನ ಹಂಥರೆ ದುಕಾನ್ ಸಿಂಗ್ ಥೋಂಗ್ ಲೋಲೆ ಮಫಂ ಕ್ಯಾದ ಗರಂಗ್ ಮಿಯಾಂ ಥೋರಕ್ತುನ ಲಂಬಿ ಥಿಂಗ್ಬಗಿ ಖೊಂಜಂಗ್ ಚಂಗ್ಸಿಂಗ್ಕಿ ಮಫಂ ಕ್ಯಾದನ ಎನ್ ಆರ್ ಸಿ ತೌಗ್ರಿಂಗೈದ ಮಿಕೋಕ್ ಥಿಬಗಿ ಥಬಕ್ ಚಥಬ ಯಾರೋಯ್ ಹೈನ ವಾಕಟ್ ಮಿಫಂ ಫಂಕಿ ಮಫಂ ಕ್ಯಾದನ ಪುಲಿಸ್ಕ ಖೊಂಜಲೋಯ್ಸಿಂಗ ಮುಕ್ನಕ್ಕಿ. ಸೆಕ್ಯೂರಿಟಿ ಫೋರ್ಸ್ನ ಹೌಕಿಬ ನಿಂತೌಕಾಬ ನುಮಿತ ಬಿಷ್ಣುಪುರ್ ಜಿಲ್ಲಾಗಿ ನಂಬೋಲ್ ಸಿಂಗ್ಮಾಂಗ್ ಕ್ರಾಸಿಂಗ್ದಿಗೆ ಯು ಎನ್ ಎಲ್ ಎಫ್ ಕೆಗೆ ಆಕ್ಟಿವ್ ಕಾರ್ಡರ್ ಅಮ ಫಾರೆ ಫಾರ್ಬ ಮ್ಯೋ ಅದು ಬಾಮ್ದಿಯಾರ್ ಮಯಾಯ್ ಲೈಕಾಯ್ದಗಿನಿ ಹಾರಿ ಮಾಂಗೊಂದಿಗೆ ಚಕಾ ಅನಿ ಪಾನ್ಬ ಗಾರಿ ಅಮ ಫಾಗಲ್ಲೆ. ಪೊಲೀಸ್ಗೆ ಪೌನ್ ಹೈ ಕಾಂಗ್ಪೋಪಿ ಜಿಲ್ಲಾಗಿ ಸೈತು ಗಂಫಾಜೋಲ್ದಿಗೆ ಹೌಕಿಬ ನಿಂತೌಕಾಬ ನುಮಿತ ನಾಬ್ನ ಮ್ಯೋಯ್ ಅಮದಿಗೆ ಕಪ್ ಸಿರಪ್ ಬಾಟಲ್ ಲಿಸಿಂಗ್ ಅಮರೊಮ್ ಫಾಗಲ್ಲೆ. ಮಹಾಕಿ ಮತಕ್ತ ಎಫ್ ಐ ಎಮ್ ಲಕೋತನ ಮಖಾತಾನ ಥಿಜಿಂಬಿಗೆ ಥಬಕ್ ಚಥರಿ. ಮಣಿಪುರಿ ಲೋಲ್ನ ಭಾರತ್ ಸಂವಿಧಾನಿ ನಿಪಾನ್ ಸುಬ ಶೆಡ್ಯೂಲ್ದ ಚನ್ಕಿಬ ನುಮಿತ್ ನಿಂಗ್ಸಿಂಗ್ದುನ ಕುಂಟ್ರಾ ಮಂಗಾ ಸುಬ ಮಣಿಪುರಿ ಲೋಲ್ಗೆ ನುಮಿತ್ ಲಿಸಿಂಗ್ ಅನಿ ಕುಂತರುಕ್ ಹಯ್ಯಂಗ್ ಪಾಂಗ್ಥೋಕ್ಕನಿ. ಕುಂಸಿ ಸಹಿಗಿ ಹಿರಂದಿ ಸ್ಟೇಟ್ ಸಾಂಗ್ ಸನಾ ಲೈಬಾಗ್ ಮಣಿಪುರ್ ಫಾರ್ ಪೀಸ್ ಯುನಿಟಿ ಅಂಡ್ ಇಂಟಿಗ್ರಿಟಿ ಹೈಬಸಿನಿ. ಕುಂಜಾ ಲಿಸಿಂಗ್ ಅಮ ಚಮಾಪನ್ ಮಲಪುರಾಣಿ ಥೊಯ್ದ ಮಣಿಪುರಿ ಲೋಲ್ ಅಸಿ ಭಾರತ್ಗೆ ನಿಪಾನ್ ಸುಬ ಶೆಡ್ಯೂಲ್ದ ಚನ್ಕಿಬನಿ. ಮಣಿಪುರಿ ಲ್ಯಾಂಗ್ವೇಜ್ ಡೇ ಸ್ಟೇಟ್ ಲೆವೆಲ್ ಸೆಲೆಬ್ರೇಷನ್ ಕಮಿಟಿನ ಜೆ ಎನ್ ಮಣಿಪುರಿ ಡಾನ್ಸ್ ಅಕಾದಮಿ ಇಂಫಾಲ್ ಕುಸಮದನ ಅಕಾದಮಿ ಅಸಿಗೆ ಆಡಿಟೋರಿಯಂದ ಥೌರಮ್ ಅಸಿ ಪಾಂಗ್ಥೋಕ್ಕನಿ. ಥೌರಮ್ ಅದುದ ಮಿಯೋಯ್ ಕ್ಯಾನ ಮಣಿಪುರಿ ಲೋಲ್ನ ಲೌರಿಬ ಥೌಕ್ದಾಂಗ್ಸಿಂಗ್ಗೆ ಮತಾಂಗ್ದ ವಾ ಆಂಗನಿ. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಎನ್ ಟಿ ಎನ ಎಕ್ಸ್ಪರ್ಟ್ ಚತುರ್ಕ್ ಲೋಕ್ತೋಕ್ತುನ ಎಕ್ಸಾಮಿನೇಷನ್ಗೆ ಟೀಮ್ದ ನಹೌನನ ಎಕ್ಸ್ಪರ್ಟ್ ಚತುರ್ಕ್ ಹಬ್ಸಿನ್ಖ್ರೆ. ಸೋಷಿಯಲ್ ಮೀಡಿಯಾದ ಥಗಪ್ಪ ವಾರೋಲ್ ಅಮದ ಶಿಕ್ಷಾ ಮಂತ್ರಾಲಯನ ಹೈ ಎನ್ ಟಿ ಎನ ಪರೀಕ್ಷಾಗಿ ಸಿಎಸಿಂಗ್ ಸ್ಕ್ರೂಟಿನಿ ತೌಬಗಿ ಮಪ್ಪಾಂಗಲ್ ಹೇನ ಕಂಕನನಬ ಪಾಂದಮ್ದ ಕ್ವಶನ್ ಪೇಪರ್ಸಿಂಗ್ ಸೇಕ್ ತೌಬಗಿ ಸಿಸ್ಟೆಮ್ ಅಸಿ ಫೋರ್ ಟಯಾರ್ಗಿ ಮೋಂಗ್ದ ಚಥರಗನಿ. ಎನ್ ಟಿ ಎನ ಲಾಗ್ಲಿಬ ಚೈವಲ್ ಅನಿ ಅಹುಂ ಅಸಿದ ಆಫಿಸಿಯಲ್ ಕುಂದಗಿ ಕುನ್ಮಂಗಾರೋಮ್ ನೌನ ಹಾಪ್ಸಿಲ್ಲಬ ಯಾಯ್. ಮಸಿಗೆ ಮತಕ್ತ ಎನ್ ಟಿ ಎಗೆ ಆಫೀಸ್ ಅನೌಬ ಮಫಮ್ದ ಹೋಂಗ್ದೋಕ್ತುನ ಮಧುವು ಗಾಕ್ ಸೇಲಿಬ ಪೊಲೀಸ್ ಅದು ಸಿ ಐ ಎಸ್ ಎಫ್ ಥಮ್ದುನ ಹೇನ ಮಪಾಂಗಲ್ ಕಂಕಲ್ ಅಲಗನಿ ಹರಿ. ಶಿಕ್ಷಾ ಮಂತ್ರಿ ಪ್ರಹ್ಲಾದ್ ಜೋಶಿಗೆ ಪೌಕ್ತಾಂಗ್ ಮತ್ತುಂಗಿನ ಎನ್ ಟಿ ಎನ ದರ್ಕಾರ ಲೈಬ ಸೆಕ್ಯೂರಿಟಿ ಅಮದಿ ಇನ್ಫ್ರಾಸ್ಟ್ರಕ್ಚರ್ ಸಿಂಗ್ ಥಮ್ದುನ ಪರೀಕ್ಷಾಸಿಂಗ್ ನಿಂಗ್ಥಿನ ಪಾಂಗ್ಥೋಕ್ನಬ ಹೊನಗದೌರಿ. ಇಂಡಿಯಾ ಮೆಡ್ ವಿಭಾಗ್ನ ಉತ್ತರ ಪ್ರದೇಶ ಮಧ್ಯಪ್ರದೇಶ ಅಮಸುಂಗ್ ಉತ್ತರಾಖಂಡ್ಗೆ ಮಫಂ ಕ್ಯಾದಂಗಸಿ ನೋಂಗ್ ಕನ್ನ ಚೂಗನಿ ಹೈನ ರೆಡ್ ಅಲರ್ಟ್ ಲೌಕ್ಥೋಕ್ರೆ. ಅವಾಂಗ್ ನೋಂಗ್ಪೋಕ್ ಭಾರತಕ್ಕೆ ಮಫಂಸಿಂಗ್ ದೆಹಲಿ ಹರಿಯಾಣ ಚಂಡೀಗಢ ಛತ್ತೀಸ್ಗಢ ಸಬ್ ಹಿಮಾಲಯನ್ ವೆಸ್ಟ್ ಬೆಂಗಾಲ್ ಸಿಕ್ಕಿಂ ಹಿಮಾಚಲ್ ಪ್ರದೇಶಕ್ಕೆ ಮಫಂಸಿಂಗ್ದಸು ನೋಂಗ್ ಕನ್ನ ಚೂಗನಿ ಹರಿ. ವಿಭಾಗ ಅಸಿನ ಕರ್ನಾಟಕ ತಮಿಳುನಾಡು ಪುದುಚೇರಿ ಅಮದಿ ಕರಾಯಿಕಲ್ಗೆ ಮಫಂಸಿಂಗ್ದ ಅಖಾಕ್ ಅರಾವುಗಳೊಂದಿನ ನೋಂಗ್ ಚೂಗನಿ ಹರಿ. ಇಂಡಿಯಾ ಮೆಟ್ರೋಲಜಿಕಲ್ ಡಿಪಾರ್ಟ್ಮೆಂಟ್ ಇಂಫಾಲ್ ಸೆಂಟರ್ಗೆ ಪಾವು ಮತ್ತುಂಗಿನ ಗಸಿ ಸೇನಾಪತಿ ಉಕ್ರುಲ್ ಕಾಮ್ಜೋಂಗಿ ಮಫಂ ಕ್ಯಾದ ಅಖಾಕ್ ಅರಾವುಗಳೊಂದನ್ನು ನೋಂಗ್ ಚುಗನಿ. ತಮೆಂಗ್ಲೋಂಗ್ ಅಮಸುಂಗ್ ಸೇನಾಪತಿಗೆ ಮಫಂ ಕ್ಯಾದನ ಹಯೇಂಗ್ ಪಾವ ಅಖಾಕ್ ಅರಾವುಗ ಲೊಂದನ್ನು ನೋಂಗ್ ಚುಗನಿ ಹರಿ. ಪಾವುಗೆ ಮರಕ್ತನ ಬ್ರೇಕ್ ಅಮಾ

ಟೈನಿ ಟೋಡ್ ಯುನಿಕ್ ಸ್ಕೂಲ್ದಾಗಿ ಖನ್ಬಿರಕ್ಪನಿ ಮಥಂಗ್ದ ಖುದೋಲ್ ತಮ್ಜಗದೋರಿಬ್ಬ ಇಸೈ ಅಸಿ ಖನ್ಬಿರಕ್ಲಿಬಸಿಂಗ್ನ ಸಾರ್ ಗೋಲ್ಶಿಯನ್, ಸಾರ್ ಸಂಜೋಯ್, ಸಾರ್ ರೋಸ್ಬೆಲ್ ಅಮದಿ ಸಾರ್ ಲುವಾಂಗ್ ಖನ್ಬಿರಕ್ಲಿಬ ಇಸೈ ಅಸಿ ಲೇಕಂಗ್ ಥಂಬಾನ್ ಹಾರಿಬ ಫಿಲ್ಮ್ ಅಸಿದಗಿನಿ ಸೈಶಕ್.

0: ರಣಬಿ ಧೌನಾನ ಸಕ್ಪೈ ಸೇಸಿತ ಹಂಜಕಿಬಗಲ್ವೈನನ ಫಿಲ್ಮ್ ಅಮಗಿ ಸೈದ ಲಕ್ಕಿಪುರ್ಗಿ ಲಕ್ಕಿ ಪ್ಯಾರಿ ಫಿಲ್ಮ್ ಅಸಿದೆಗಿ ಸೈಸಿಂಗ್ ಲಾಂಥೋಕ್ಚಪ ಮತಾಂಗ್ ಅಸಿದ ಲೋಜರೆ ಇಸೈ ಪುಮ್ನಮಕ್ಕಿ ಸೈರೆಂಬ ರೋಷನ್ ಚೊರೋಖಾಯ್ಬಂ ಅಮದಿ ಸೈರಾಂಗ್ಬ ಸಮುರೌಬಿ ಅದೊಮ್ನ ಥೌರಮ್ ತಾಬಿರಿಬಸಿ ಮೆಗಾಹರ್ಸ ಮಹುಮ್ ದಸ್ಮಿಕ್ ಮಂಗಾಗಿ ಎಫ್ ಎಂ ಸಂಗಾಯ್ ಚನೆಲ್ದಗಿನಿ ಹೌಜೆಕ್ ಮಣಿಪುರಿದ ಮರುಇಬ ಪಾವ್ ತಾಬಿರಸಿ
1: ಆಕಾಶವಾಣಿ ಇಂಫಾಲ್ ಹೌಜು ಪಾವಗಿ ಮರುಇಬ ಪಾವ್ ಹಾಸ್ಪಿಟಲ್ ಕೋರ್ನಿಯಾ ರಿಟ್ರಿವೆಲ್ ಪ್ರೋಗ್ರಾಮ್ ಅಮಸುಂ ಮಣಿಪುರದ ಮಿತ್ ದಾನ್ ತೌಬ ಅಮದಿ ಕೋರ್ನಿಯಾ ಟ್ರಾನ್ಸ್ಪ್ಲಾಂಟ್ ತೌಬಗಿ ಮಪಾಂಗಲ್ ಕಂಕತ್ನನ್ಬ ಹೈಬಸಿದ ರಾಜ್ಯ ಥಾಕಿ ವಾಕ್ಶಾಪ್ ಅಮ ಮಸಿ ಇಂಫಾಲ್ಗಿ ಪೊರಂಪಾತ್ ಲೈಬ ಜೆನಿಮ್ಸ್ ಹಾಸ್ಪಿಟಲ್ದ ಪಾಂಗ್ತೋಕನಿ ಥೌರಮ್ ಮಸಿ ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಕಂಟ್ರೋಲ್ ಆಫ್ ಬ್ಲೈಂಡ್ನೆಸ್ ಆ್ಯಂಡ್ ವಿಜುವಲ್ ಇಂಪೈರ್ಮೆಂಟ್ ನ್ಯಾಷನಲ್ ಹೆಲ್ತ್ ಮಿಷನ್ ಅಮಸುಂ ಡೈರೆಕ್ಟರೇಟ್ ಆಫ್ ಹೆಲ್ತ್ ಸರ್ವಿಸಸ್ನ ಸಿನ್ಬನಿ ಕ್ಯಾಂಪೇನ್ ಫಾರ್ ಜಸ್ ಆ್ಯಂಡ್ ಪಿ ಆರ್ ಡಿಲಿಮಿಟೇಷನ್ ಜೆ ಎಫ್ ಡಿನ ಎನ್ ಆರ್ ಸಿ ತೌರಿಂಗದ ಮಿಕೋಕ್ತಿಬಗಿ ಥಬಕ್ ಚತ್ತಬ ಯಾರೋ ಹೈಬ ದಾಬಿದ ಕೌಬ ಪುಂಗ್ ನಿಫು ನಿಪಾನ್ಗಿ ಜೆನೆರಲ್ ಸ್ಟ್ರೈಕ್ನ ಆಸಿ ನಿನಿ ಜನ್ಬ ಅಸಿದ ಮಿಯಾಂಗಿ ಮೌಕ್ ಸಾಗಿ ಪುಂಚಿದ ಚೌನ ಅಪನ್ಬ ತೋಲೆ ಮಫಮ್ ಕ್ಯಾದ ಮಿಯಾಂ ಥರೋತುನ ಲಂಬಿ ಥಿಂಬಗಿ ಖೋಂಜಂಗ್ ಚಂಗ್ಸಿಲಿ ದುಕಾನ್ ಹಾಂಗ್ಲಂಬಸಿಂ ಖೋಂಜಂಗ್ ಲೋಯಿಸಿಂಗ್ನ ಥಿಂಗ್ಜಿಲ್

ಸಿಸಕ್ಪ ಸೈಶಕ್ಪಿ ಶಿಂಗಿ ಖೊಂಜಲ್ದಾಗಿ ಲಾಂಥೋಕ್ತುನ ತಹಂಜರಿಬಸಿ ಮೇಘರ್ ಜಾಮಹುಂ ದಸ್ಮಿಕ್ ಮಂಗಾಗಿ ಎಫ್ ಎಂ ಸಂಗಾಯ್ ಚಿನಲ್ ದಗಿನಿ ಮಥಂಡ ತಾಬಿರಸಿ ಉದಿತ್ ನಾರಾಯಣಮ ದ್ಯಾಲ್ಕಾಯಾಗ್ನಿಕ್ ಅನಿಗೆ ಅಪುನ್ಬ ಖೊಂಜಲ್ದ ಇಶಯಮಾ.

0: 아잉씨 유린 번호 제네바하기도 먹다 공시한 그러거니
1: 얌바 하이잉씨 아이네 제네바하기도 먹 공시한 그러거니 아이기 한다기 공시가 시대기 아이 아무거 한나 유머시다 할라프 야간에 하이버트 하지들이 아싸워싸워 브리티비기 레바까 야대기 Human right activist moina leba adu mochin lakadri me yam sumdi ma mangda ain irei pa iram damasi oiriba mi hat dipun mi o imni me yam se paudam lu bakhatun tana febi sai ke mata anda kan tak shilu gani chumna u bahit raba pai sarkar sina kari gumba ai bu pharan bagi dama thorang taw labadi ai ha na gi mato bunna isina us marakta amuk din khagani
2: yoren ba ನಾಗ್ನ ಮತಂ ಕಯಾಗಿ ಮಮಾಂಗ್ದಗಿ ಸಂಗಚ್ಚರಕ್ಲವ ಲೈ ಶಕ್ತಿನ ದ್ರವ ಲೈ ಶುಮಾನ ದ್ರವ ನಹಾಕಿ ಲೈ ಕೋಲಸೆ ಐ ಪಂಗಲ್ ಶಕ್ತಿ ಥೌನಾ ಪುಥೋಕ್ತುನ ಶಿಕ್ಷಿನ್ ನಂಗಾಕ್ ಶೆಲಂಗೆ ಕೊಯೋರೆನ್ ಬಾ
3: ಬಾಬಾ
2: ಬೆಮಾ
3: ಮುಂಶಿರ ಬಾಯ್ ಕೈ ಕಕಾನ ಎಕೊಯ್ ಪುನಮಕ್ ಪುಥಾದೋ ನಲ್ವಗ ಹಯೆಂ ಯುಎನ್ ಓನ ಸಿಂದರ ಜಿನೆ ಬಾದ ಪಂಗ್ಥೋಕದರಿಬ ಪಿಥಿಬದ ಲೈಬ ಹ್ಯುಮನ್ ರೈಟ್ ಆಕ್ಟಿವಿಸ್ಟ್ ಗೆ ಒಯಬಮಿ ಫಮದದ ಇರಂ ದಮಸ್ಕಿ ಮಿಹುಲ್ ಅಮ ಒಯನ ಎಕೊಯ್ ಕಕಾನ ವಾಂಗಾಂ ಲೋದರಿ
2: ಪುನಮಕ್ ಅಸುಮ್ಮನಿ ನುಪಿ ಮಸ
3: ಅಸುಮ್ಮುನಾಲ್ಬ ಮಿಕುಪ್ ಅಸಿದ ಎಕೊಯ್ ಕಕಾಗಿ ಮೈಥೊಂಗ ಹರಾವ್ ನುಗಾಯ್ಬಗಿ ಮಮಿ ಇಮತ ತಾಬ ಉದ್ರಿಬಸಿಬು ಕರಿಗಿನು ಬಾಬಾ
2: ರಿಸಿಯಾ
3: ಮಸೈ ಮಸೈ ಯು ಬಾಬಾನ ಹೆಗ್ಲಾಪಗ ಕನಾ ಖಂಗಂದನ ಕಕಾಗ ಸಾಕಿ ವರಿದುಬು ಕೈ ವರಿನು ಬಾಬಾ

ಶಾಂತಿ ಪಾಮ್ದಬ ನಹಾಕಿ ವಾಖಲಸಿನ ಅದು ಒಯ್ಬ ತಾರಬದಿ ನಹಾಕಿ ವಾಖಲೊಲದುದ ಅಮಕ್ಪ ಫತ್ತವ ಕರಿಶು ತೌಗಿ ಹೈಬದು ಖನ್ಬಿರುನು ಖಲಕ್ಪದ ಕಲಕ್ಪ ಖಂಬಲ್ಬ ಅಹೆನ್ಬ ಪಾಂಬ ಇಸಾ ಖಕ್ತಗಿ ಒಯ್ನಿಂಗ್ಬ ಐಹಾಕಿನಿ ಹೈಬಸು ನತ್ತಬ ಪೋತ್ಸಕ್ತ ಐಹಾಕಿ ಒಯ್ದಬ ಯಾದಿ ಹೈನ ಮಿಹೌಬ ಕುದಿಮಕ್ ಹೆಕ್ ಥಾದೋಕ್ಲಬ ಕಾಂದ ಸೋಯ್ದನ ಅದೊಂಗಿ ಪುನ್ಸೆ ಚುಪ್ಪದ ಶಾಂತಿ ಒಯ್ಬ ವಾಖಲೋಲ್ ಒಯ್ಗನಿ ಹೈನ ಕಂಜೆ ತಾಬಿರಿಬ ಸಿಂಗ್ ಮಸಿಬು ಲಾಲಬರನೆ.